ಜಾಗಸಲು ನಡಿಯೇ ಜಾಗಸಲು ನಡಿಯೇ ಬೋಲೇ ಕುರ್ಬಾನಿ ಬೋಲೇ ಕುರ್ಬಾನಿ ಜಾಗಸಲು ನಡಿಯೇ ಬೋಲೇ